0: ಹುಡುಗ ಕಹಾಕಿ ಅಟಾಕಿ
1: ಬಡಾ ಬೇಸರ ಲಕ್ಕಾ ಕಮಾಲೆ ನಜರ್ ಘುಮಾಲೆ ಪತ್ತಾ ಘುಮಾಲೆ.

0: ಪರಸಂತೆ ಚೆನ್ನಿಸುತ್ತಿರುವ ನಮಸ್ಕಾರ
1: ಸಹ ಪರಸ್ಪರ ಸಂಚಾರ ನೆಟ್ವರ್ಕ್ನ ಅವತ್ತು ದೇಶದ ವಿಭಿನ್ನ ಎಫ್ಎಂ ಸ್ಟೇಷನ್ಗಳಾದ ಎಕ್ಸಾಟ್ ಪ್ರಸಾರಂ ಭೈರೈಕಸ್ಥ
0: ಸುರುಮಾ ಮುಕ್ತೇಶನಾಚಾರ್ಯ ಶಿರ್ಷಕ
1: ಪ್ರಧಾನಮಂತ್ರಿ ಸಹ ಸಂಗ್ರಹಿನಿಯ ರಾಜಪೂತ್ ದ್ವಾರ ಶಿಷ್ಟಾಚಾರ ಭೇಟ್ ವಿಕಾಸ್ ರಾಜಧಾನಿಗೆ ಉದ್ಧತಿ ಕರೆ ವಿಷಯ ಮಾತನಾಡಲು
0: ರಾಜನಗರ ಸಂಚಾಲನ ಕಲಾಕಿ ಅಧ್ಯಯನ ಕಾರ್ಯ ತಲುಪನ್ ಹಾಲ್ಸಮ ಕರೆ 4,075
1: ಜಾಪನೀಸ್ ಇನ್ಸೆಫ್ಲೈಟಿಸ್ ಸಂಕ್ರಮಣ ತೀವ್ರ ರೂಪ ಸೇರಿದೆ ಡೇಡ್ ಮಹಿಳಾ ನೌಸರಾ ಮೃತ
0: ಇರಾನ್ ಸಂತ ಸಂಜೋತಾ ಟ್ರಂಪ್ ಎಕ್ ಕದಂ ಪಕ್ಷಿ ಹಟ್ಟಿ ಸಂಕೇತ ಪೂರ್ಣ ಪರಮಾಣು ಸಂಜೋತಾ ಇರಾನ್ ಯುದ್ಧ ಅಂತ